0: ಚತುರ ಗೋಳಾ ಚತುರ ಗೋಳ ಕ್ಯಾರ ಗೋಳಾ ಚತುರ ಗೋಳಾ ಚತುರ ಏಕಪೇರ ಗೋಳಾ ಬೋಲ ಯಾ ಚತುರ ಬೋಲ
1: ಈಗ ಪೇ ಕ್ಯಾಸೆ ರಹತಿ ಜಬ ರೆಕಾರ್ಡಿಂಗ್ ಮೇ ಮೌಜೂದ ಹೂ ಮನ್ನಾ ಡೇ ಕಿಶೋರ್ ಕುಮಾರ್ ಔರ್ ಮಹಮೂದ್ ತೋ ಭೈ ಕಿಸ್ಸಾ ಯೇ ಹೈ ಕಿ ಇಸ್ ಗಾನೆ ಕಿ ಶಕ್ಲ ಐಸೀ ನಹೀ ಥೀ ಪಹಲೇ ಜೋ ಗೀತ ಲಿಖಾ ಗಯಾ ಥಾ ಜೋ ಸಂಗೀತ ರಚನಾ ಕೀ ಗಯೀ ಥೀ ರೆಕಾರ್ಡಿಂಗ್ ಕೇ ವಕ್ತ ಬದಲ್ ಲಿ ಗಯೀ ಥೀ ದರಅಸಲ್ ಉನ್ ದಿನೋ ರೆಕಾರ್ಡಿಂಗ್ ಕೇ ದೌರಾನ್ ಸಾರೇ ಸಾಜಿಂದೇ ಗಾಯಕ ಮೌಜೂದ ಹುವಾ ಕರ್ತೇ ಥೇ ಮಹಮೂದ್ ಸಾಹಬ್ ಜೋ ಇಸ್ ಫಿಲ್ಮ್ ಕೇ ನಿರ್ಮಾತಾ ಥೇ ಔರ್ ರಾಹುಲ್ ದೇವ್ ಬರ್ಮನ್ ಸಾಹಬ್ ಜೋ ಕಿ ಸಂಗೀತಕಾರ್ ಥೇ ಮಹಮೂದ್ ಸಾಹಬ್ ನೇ ಆರ್ ಡಿ ಬರ್ಮನ್ ಕೋ ಪೂರೀ ಆಜಾದೀ ದೇ ರಖೀ ಥೀ ಉಸ್ ಪರ್ ಕಿಶೋರ್ ಕುಮಾರ್ ಸಾಹಬ್ ಗಜಬ್ ಕೇ ಫನ್ಕಾರ್ ಖುದ್ ಗಾಯಕ ಗೀತಕಾರ್ ಔರ್ ಸಂಗೀತಕಾರ್ ಉನ್ಹೇ ಭೀ ಖೂಬ್ ಮಜಾ ಆನೆ ಲಗಾ ಔರ್ ಗೀತ ಕಿ ಶಕಲ್ ಬದಲ್ತೇ ಬದಲ್ತೇ ಐಸೀ ಹೋ ಗಯೀ ದೋಸ್ತೋ ಸಂಗೀತಕಾರ ರಾಹುಲ್ ದೇವ್ ಬರ್ಮನ್ ನೇ ಮಹಮೂದ್ ಸಾಹಬ್ ಕೇ ಸಾಥ್ ಫಿಲ್ಮ್ ಭೂತ್ ಬಂಗ್ಲಾ ಮೇ ಅಭಿನಯ ಭೀ ಕಿಯಾ ಹೈ ಜೀ ಹಾಂ ಸುನ್ತೇ ಹೈ ಇಸೇ ಫಿಲ್ಮ್ ಕಾ ಯೇ ಗಾನಾ ಸಂಗೀತ ಹೈ ರಾಹುಲ್ ದೇವ್ ಬರ್ಮನ್ ಸಾಹಬ್ ಕಾ
2: ಸುನೋ ಅರೇ ಪಹಲೇ ತಾಲಿಯಾ ತೋ ಬಜಾ ಆಜ್ ರಾತ್ ಕಾ ಮೈ ಆಖರಿ ಗಾನಾ ಗಾ ರಹಾ ಹೂಂ ಔರ್ ಗಾನೇ ಮೇ ಯೇ ಕಹನಾ ಚಾಹತಾ ಹೂಂ ಕೇ ದುನಿಯಾ ಮೇ ಖುಷ್ ರಹನಾ ಹೋ ತೋ ಮಾನೋ ಮೇರಿ ಬಾತ್ ಆಓ ಟ್ವೀಟ್ ಕರೇ ಕಾ ಫುಟಾ ಅಮೌಸಮ್ ಆಓ ಟ್ವೀಟ್ ಕರೇ ಜಿಂದಗಿ ಹೈ ಯಹಿ ಆಓ ಟ್ವೀಟ್ ಕರೇ ಕಾ ಫುಟಾ ಅಮೌಸಮ್ ನಾ ಜುಟಿ ಹೈ ಯಹಿ ನಾ ಜುಟಿ